ಕಾಲಂ ಸ್ಫಟಿಕ ಸದೃಶಂ ಕುಂಡಲೋದ್ಭಾಸಿ ವಕ್ರಂ ದಿವ್ಯಾಕಲ್ಪೈರ್ನವಮಣಿಮಯೈ ಕಿಂಕಿಣೀನೂಪುರಾಢ್ಯೈ ದೀಪ್ತಾಕಾಶಂ ವಿಶದವಶನಂ ಸುಪ್ರಸನ್ನಂ ತ್ರಿನೇತ್ರಂ ಹಸ್ತಾಬ್ಜಾಭ್ಯಾಂ ಬಟುಕಮನಿಶಂ ಸುಲ

ಕಯಾತ್ ಚಕ್ಷುರಂ ಮೀಲಿತಂ ವೇನ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಸಮಾದರಣೀಯ ಶ್ರೋತ ಸಾಮುದಾಯಿಕ ರೇಡಿಯೋ ಬುದ್ಧ ಆವಾಜ 89.6 ಮೆಗಾಹರ್ಟ್ಜ್ ಬಿಹಾನೀ ಪ್ರಹರಮಾ ತಪಹಾರಿ ದಿಹರ ಸುಂದೇ ಹನುಂಚ ಕಾರ್ಯಕ್ರಮ ಅಧ್ಯಾತ್ಮ ದರ್ಶನ್ ಕಾರ್ಯಕ್ರಮ ಅಧ್ಯಾತ್ಮ ದರ್ಶನ್ ಸಂಗೇ ಉಪಸ್ಥಿತ ಭಯಕುಸು ಮ ಯೋಗಾಚಾರ್ಯ ಕಮಲ್ ಪೌಡ್ಯಾಲ. ಕಾರ್ಯಕ್ರಮ ಅಧ್ಯಾತ್ಮ ದರ್ಶನ್ಮಾ ಹಾಮಿಯವರಲ್ಲಿ ಅಧ್ಯಾತ್ಮ ಯೋಗ ಸಾಧನಾ ಸತ್ಸಂಗ ವಿವಿಧ ಅಧ್ಯಾತ್ಮಕ ವಿಷಯಹರುಮಾ ಚರ್ಚಾ ಪರಿಚರ್ಚಾ ಗರ್ನೆ ಗರ್ದಛು. ಆಜ ಪನಿ ಪುನಃ ಎಟಾ ಸುಮಧುರ ಚರ್ಚಾ ಲಿಯರ ತಪಾಹರು ಸಮಕ್ಷೆ ಉಪಸ್ಥಿತ ಭಯಸಕೆಗಾ ಛು.